0: ಓಕೆ ಜನಾಬ್, ನೆಕ್ಸ್ಟ್ ಕಲರ್ ಆಫ್ ದಿ ಶೋ ಗುರು ಸುಗ್ದಿರ ಸರ ದಕಮ್ ಸೆ ನದೀಪ್ ಸಿಫರ್ ನೋ ಸೋ ತ್ರೇ ಸೆಟ್ ಪಾಯಿಂಟ್ ಗ್ಯಾರ ಚಾರ್ ಸೋ ಅಟ್ಟ ಸಿಬ್ಬಂದಿ ಜಿ ಗುರು ಅಸ್ಲಾಂ ಅಲೈಕುಮ್ ಬಿಲ್ಕುಲ್ ಶೇಯೋಸಿ ಸನಂಗೆ ಚಲ್ಲ ಮುಲಾಜಿಮ್ ಚಚಾ ರಣ ಮಲವಲ ಖಲಕ್ಸ್ ನಿಂಗೆ ದಿ ಶೇಯೆ ಜೋಡಿ ಬರಬಾರಿ ರಣವಾಲೋ ಮಂದಿ ಜಖೋ ಮಜಿ ಗುರು ರಣವಾಲೋ ಅಲ್ಲ ಅವದಿನಲ್ಲ ಖತಾಲೆ ಅಲ್ಲ ಚರಂಗಿ ದಿ ಶೇದಿ ಜೋಡಿ ಬರಬಾರ ದಿ ಗುಟುಲು ಮಂದಿ ಸಫ ಆವಾಸ್ ಗೋ ಮಜಿ ಗುರು ಮುಲಾಜಿಮ್ ಚಚಾ ತಜಾನ್ ಗುರು ರವರಸ ಹೋಯ ಸಶಾ ಉಡಲೆ ಶೌದಿ ಉಡಲಿ
1: ಜೋರ್
0: ಬದಲಾ
1: ಜಬರ್ದಸ್ತ್
0: ಬಸ್ ಕಮಾಲ್ ಕಡೆ ಮುಲಾಜಿಮ್ ಚಚಾ ಕಮಾಲ್ ಕಡೆ ಡೇರೆ ಜೊತೆ ಮನನ ಬಸ್ ರಣವಾಲ ಜಿಸುಕುಮ್ ಜಮಾವಾಸ್ಕಿನ ಜೊತೆ ಮುಲಾಜಿಮ್ ಚಚಾ ತರ್ಷ ನೋ ಟೆನ್ಷನ್ ಪ್ರೊಡಕ್ಷನ್ ವಾಹಲೆ ಮುಲಾಜಿಮ್ ಚಚಾ ಪಲ್ಲಿ ಡ್ರೆಸ್ ಲಜ್ ಬರ್ತಾ ಶಮಿಲ್ ಚಿತಾಸು ದುಕಾನ್ ಕಮ್ ಸರ ನಿಜ ದೇ ವಾಲೇಕುಂ ಸಲಾಂ.